0: unya kese wa obi ni wunte wa ye ye ebra so se wo mebe ti wasem wasema eme nkwa
1: yes lord
0: wasema eme to me
1: yes
0: asema enter the shepherd
1: yes lord
0: asema eme de wo ni bi wo nye bi no erade wo ye wo ti